0: ನಾನಕ ನಾ ಮುದ್ರೆ ಪತ್ತು ಬಹುಮೋಚ
1: ಚಣಪಚಮ ಕಾಪೆ
0: ಅನಕ ಜತನ ಕರ ತೃಷ್ಣ ತ್ರಾಪೆ
1: ಕೋಟ
0: ಪಾಪ ದರ ಗೆ ನಹಿ ಸಿಜೆ
1: ಮೋಹೆ
0: ವ್ಯಾಪೆ ಮಾಯಾ ಜಾಲ
1: ತೂ ಸಗಲೀ ಜಮ ದಾನೆ
0: ಗೋವಿಂದ ಭಜನ ಬಿನ್ ಚರಣ ಹಿ ಮಾನೆ
1: ಹರ್ಕಾ ನಾಮ ಚಪತ್ ದುಃಖ ಜಾಯ
0: ನಾನಕ ಬೋಲೇ